ತದಿಂ ಧಿರನ ಉದನಿ ತದಾ ನಿಧಾರ ತದಿಂ ತದಿಂ ಧಿರನ ತದಿಂ ತದಿಂ ಧಿರನ ಉದನಿ ತದಾ ನಿಧಾರ ತದಿಂ ತದಿಂ ಧಿರನ ತಾದಿತ್ತೆ ಪಗನಗ ತರಿ ತದಾನದರ ದಾರದಿಂ ಅಲರಿ ಕಲರಿ ತಗಿದ ತಾಂ ತಾಂ ತಗಿದ ತಾಂ ತಾಂ ತಗಿದ ತಾಂ ತಾಂ ತೀಂ ಧೀಂ ಧೀಂ ಅನಿ ಅಲರಿ ತಾಂ ತಾಂ ತಾಂ ತಗತನಿ ಅಲರಿ